0: ಶಿವ ಶಂಕರು ಭೂಷಣ ವಲ್ಲಭ ಜಯ ಮಹೇಶ್ವರ
1: ಅಸ್ತಗಫಿರುಲ್ಲಾಹ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು
0: ಹರ ಹರ ಹರ ಶಂಕರ ಜಯ ಶಿವ ಶಂಕರ ಭೂಷಣ ವಲ್ಲಭ ಜಯ ಮಹೇಶ್ವರ
1: ಅಸ್ತಗಫಿರುಲ್ಲಾಹ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾ ಅಲ್ಲಾ
0: ಹರ ಹರ ಹರ ಹರ
1: ಅಲ್ಲಾ ಅಲ್ಲಾ ಅಲ್ಲಾ ಅಲ್ಲಾ
0: ಹರ ಹರ ಹರ ಹರ
1: ಅಲ್ಲಾ ಅಲ್ಲಾ ಅಲ್ಲಾ ಅಲ್ಲಾ
0: ಹರ ಹರ
1: ಅಲ್ಲಾ ಅಲ್ಲಾ
0: ಹರ ಹರ
1: ಅಲ್ಲಾ ಅಲ್ಲಾ
0: ಹರ ಹರ
1: ಹರ ಹರ
0: ಅಲ್ಲಾ ಅಲ್ಲಾ
1: ಹರ ಹರ
0: ಅಲ್ಲಾ ಅಲ್ಲಾ
1: ಹರ ಹರ
0: ಅಲ್ಲಾ ಅಲ್ಲಾ
1: ಹರ ಹರ
0: ಅಲ್ಲಾ ಅಲ್ಲಾ